0: ಸಿಗತ್ತೆ. ತಪ್ಪ ಒಂದಾಯ್ ಬಾಪು ಗಿಡಗಟ್ಟ ಮಿಕ್ಸ ಅನುಗುಣಗಳಿರತ್ತೆ. ಪಾನಿ ಕಟ್ಟಾರು ಇದಾಗಿ ಸಕ್ಕರೆ ಹೊಟ್ಟೆ ನಕ್ಕೊಟ್ಟಿ ಹೂವಿತ್ತು ಮುದಾಯ್ ಮೈ ತಿಂಬಿ ಚೈಮೈ
1: ಇದಾಗಿ
0: ಚುಕಾನಿ ಇಸಿ ಮಕ್ಸೂರ ಕೇಂಗಿದಾಗಿ ಕೂಡಿ ಕಾವಿಮಾಡಿ ಸಿಕ್ಕಿಸಿ ಇಕ್ಕಿಗೆ ಆಗಿ ಕಿಶುಕ್ರಿಯಾ ಕೊಕ್ಕಿಯೂ ಟೈಮನ್ನೂ ಅಗುಣಿ ಪ್ಯೂರ್ ಪ್ಯೂರ್ಯಾಕಿಸಿ ಅಕ್ಕಿ ನಾಯಕ್ತಾರು ಪಿಕಿ ಯುಕ್ಷ ಮಿತ ಕಾಮನೆ